ಅನೂಪ ಸ್ವರೂಪ ರಂಗ ಭಯೋ ರಾವ ಗಹಿ ಪುಬ್ಬ ಅಂಡ ಜೈರ ಸೇತ ಜಿಗಿನ್ನಿ ಉದ್ಭುಜ ಖಾನ್ ಭವರಚಿನ್ನಿ ಕಮು ಫೂಲ ರಾಜಾ ಹವ ಭೈಠ ಕಮು ಸಿಮಡ ಭಯೋ ಸಂಗ್ರೇ ಕೈಠ ಸಗರಿ ಸುಷ್ಟು ದೀಖಾಯ ಅಚಂಬಯಾ ಜುಗಾ ಸ್ವರೂಪ ಸ್ವಯಂ ಬಬುರಚ್ಛ ಮೇರಿ ತುಮ ಕರೋ ಸಿಗುಬಾರ ಸಿಖ ಸಂಗರು ದುಷ್ಟ ಜತೆ ಒಟ್ಟು ಪಾತ ಸಕಲ ಮಲೇಶ್ ಕರೋ ರಣಗಾತಾ ಜಿ ಅಸ್ತು ತವಿ ಶರಣಿ ಪರೆ ತನಗೇ ದುಷ್ಟ ದುಃಖಿತ ಹವೆ ಮರೆ ಪುರುಖ ಜಮನ ಪಗ ಪರೆ ತಿಹಾರೇ ತನಗೇ ತುಮ ಸಂಕಟ ಸಬಟಾರೆ ಜೋ ಕಾಲ ಕೋ ಇಕ ಬಾರ ಧ್ಯಾಯ ತಾಕೇ ಕಾಲ ನಿಕಟ ನ ಹೈ ರಕ್ಷಾಯ ತಾಯ ಸಬ ಕಲ್ಲ ದುಷ್ಟ ಅರಿಷ್ಟರೇ ತತ್ಕಾಲ ಕೃಪಾ ದುಷ್ಟಂಜಾಯನೇ ಹರ ಹೋ ತಾಕೇ ತಾಪ ತನಕ ಮೈ ಹರ ಹವ ರೇತ ಸಿದ್ಧ ಕರ್ಮೋ ಸಬ ಹೋಯಿ ದುಷ್ಟ ಶಾಶ್ವ ಸಖೇ ನ ಕೋಯಿ ಏಕ ಬಾರ ಜಿಂತ ಮೇ ಸಂಭಾರ

ಕಹ ನಾನು ಸುನು ಸಂತೋಷ ಭತರೂಪಿಯಾರು ಸ ಚ ನಾಮಿರ ಆಧಾರು ವಾಜೆ ಪಂಚ ಶಬ್ದ ಕರ್ಸಭಾಗ್ಯ ಶಬ್ದ ವಾಜೆ ಕಲಾಜಿತ ಕರ್ತಾರ್ಯ ಪಂಚ ದೂತ ವಾಸ ಗೀತೆ ಕಾಲಕಂಠ ಕುಮಾರಿಯ ತುರ್ಗರಂ ಪಾಯ ತೂತ ಜಿನ ಕಾವು ಸೇನಾಮಹರ್ಗೇ ಲಾಗೇ ಗಾಹ ನಾನು ತಹ ಸುಖೋವಾ ತಿದಗರ ಅನದ ವಾಜೆ ಆನಂದ ಸುನೋ ಬಟ ಭಾಗೀ ಹೋ ಸಗಲ ಮನೋರ್ಥ ಪೂರೇ ಪಾರ ಬ್ರಹ್ಮ ಪಾಯ ಉತ್ತರೇ ಸಗಲ ವಿಸೂರೇ ದೂಖ ರೋಗ ಸಂತಾ ಪುತ್ರೇ ಸುಣೀ ಸಚೀ ಬಾಣೀ ಸಂತ ಸಾಜನ ಭಯ ಸಾರಸೇ ಪೂರೇ ಗುರ್ತೇ ಜಾಣೀ ಸುಣ ತೇ ಪುನೀತ ಕಹ ತೇ ಪವೇತ ಸದ್ಗುರ ರಹ್ಯಾ ಪ್ರಭೂರೇ ಬಿನವಂತ ನಾನ ಗುರು ಚರಣ ಲಾಗೇ ವಾಜೇ ಅನಹ ತೂರೇ ಮುದಾವಣೀ ಮಹಲಾ ಪಂಜಮಾ ಥಾಲ ಬಿಜ ತಿನ ವಸ್ತು ಪೈಯೋ ಸತ್ ಸಂತೋಖ ವಿಚಾರೋ ಅಮೃತ ನಾಮ ಠಾಕುರ ಗಾ ಭಯೋ ಜಿಸ್ ಗಾ ಸಬ ಸದಾರೋ ಜೇ ಗೋ ಖಾ ಭಯ ಜೇ ಗೋ ಪಂಚ ತಿಸ್ ಗಾ ಹೋಯ ಉದಾ

ಜಾನಕತೆ ಸಬಲಿಹಾರ ಅಷ್ಟಪದಿ ಟೂಟಿ ಗಾಂಡನಹಾರ ಗೋಪಾಲ ಸರ್ವಜಿಯಾ ಬೇಪ್ರತಪಾಲ ಸಗಲ್ ಕಿ ಚಿಂತಾ ಜಿಸುಮನ ಮಾಹೆ ತಸ್ತೇ ಬಿರ್ಥಾ ಕುಹೀನಾಹೆ ರೇ ಮನ ಮೇರೆ ಸದಾ ಹರ ಹರ ಜಾಪ ವಿನಾಸೀ ಪ್ರಭ ಆಪೇ ಆಪ ಆಪನ ಕಿಯಾ ಕಶು ನಾಮ ಜೇಸೋ ಪ್ರಾಣೀ ಲೋಚಾ ಕೋಯ ತಸ್ಮಿನ್ ನಾಹಿ ತೇರಾ ಕಿಶ ಕಾಮ ಗತ ನಾನಕ ಜಪ ಏಕ ಹರ ನಾಮ ರೂಪಂತೋಯ ನಾಹಿ ಮೋಹ ಪ್ರಭ ಕಿ ಜ್ಯೋತ ಸಗಲ ಘಟ ಸುಹ ಧರ್ಮಂತಾ ಏಕಾಕೋ ಗರ್ಭ ಜಾ ಸಭ ಕಿಸ್ತಾ ದೀಯಾ ದರ್ಭ ಸೂರಾ ಜೇ ಕಹು ಕಹಾವೈ ಪ್ರಭ ಕಿ ಕಲಾ ವಿನಾ ಗ ಧಾವೈ ಜೇ ಕೋ ಹೋಯ ಬಹೆ ದಾತಾರ ತೇನ ಹಾರ ಜಾನೇ ಗಾವಾರ ਜਿਸ ਗੁਰਪ੍ਰਸਾਦ ਟੁੱਟੇ ਹਾਂ ਰੋਗ ਨਾਨਕ ਸੋ ਜਨ ਸਦਾ ਅਰੋਗ ਜੋ ਮੰਦਰ ਕੋ ਥਾਮੇ ਥੰਮਨ ਤਿਉ ਗੁਰ ਕਾ ਸ਼ਬਦ ਮਨਿਆ ਸੰਮਨ ਜੋ ਪਾ ਖਾਣ ਨਾਮ ਛੜ ਤਰੈ ਪ੍ਰਾਣੀ ਗੁਰ ਚਰਨ ਲਗਤ ਨਸਤਰਾ ਜੋ ਅੰਧਕਾਰ ਦੀਪਕ ਪ੍ਰਗਾਸ ਗੁਰਦਰਸ਼ਨ ਦੇਖ ਮਨ ਹੋਏ ਵਿਗਾਸ ਜੋ ਮਾਹੋ ਧਿਆਨ ਮੈਂ ਮਾਰਗ ਪਾਵ ਤਿਉ ਸਾਧੂ ਸੰਗ ਮਿਲ ਜੋਤ ਪ੍ਰਗਟਾਵੇ ਤਨ ਸੰਤਨ ਕੀ ਬਾਂਛੋ ਧੂਰ ਨਾਨਕ ਹੀ ਅਰ ਲੋਚਾ ਪੂਰ ਮਨ ਮੂਰਖ ਕਾਏ ਬਿਲ ਲਾਈਏ ਪ੍ਰਭ ਲਿਖੇ ਕਾ ਲਿਖਿਆ ਪਾਈਏ ਦੁਖ ਸੁਖ ਪ੍ਰਭ ਦੇਵਨ ਹਾਰ ਵਰ ਤਿਆਗ ਤੂੰ ਤਸੈ ਚਿਤਾਰ

ಆನಂದಪೇಟೆಯ ನಾನುಗಮನ ಮೃಗಾಷ್ಟಪದಿ ಸಂತ ಸಂಗ ಅಂತರ್ಬ್ರಮೀಠಾನಾಂ ಪ್ರಭುಗಾ ಲಗಾ ಮೀಠಾ ಸಗಲ ಸಮೇಗರಿ ಏಕಸಘಾಟ ಮಾಯ ಅನುಗ್ರಹಣಾನಾದೃಷ್ಟಾಹೆ ನಾವೃತ ಅಮೃತ ಪ್ರಭುಗಾ ನಾಮ ದೇಹಿ ಮೇಸ್ಕಾಭಿಸರಾಮ ಸ್ವರ್ಣ ಸಮಾಧ ಅನಂತ ನಾದ ಗಹನಾ ಜಾಯಿ ಆಚಾರ್ಯ ಸಮಾಧ ತಿನ್ ದೇಖ್ಯಾ ಜಾಬ್ ದಿಖಾಯ ನಾನು ತಜ್ಜನ ಸೋಜಿ ಪಾಯ ನಾನಕ ತಜ್ಜನ ಸೋಜಿ ಪಾಯ ಸ್ವಂತರ ಸೋ ಬಹರ ಅನಂತ ಕಠುರ ವ್ಯಾಪ್ರಹಯಾ ಭಗವಂತ ತರ್ಮಯ ಆಗಾಧ ಭಯಾನ್ ಸರ್ವಲೋಕ ಪೂರ್ಣ ಪ್ರತಪಾಲ ಬಂದನ ಪರ್ವತಃ ಪಾರಬ್ರಹ್ಮ ಜಯ ಸೀ ಆಗಾ ತಯ ಸಾ ಕರ್ಮ ಪೌಣ ಬಾಣಿ ಬಯ ಸಂತರ ಮಾಹೆ ಚಾರು ಕುಂಡಿತ ದಿಸೇ ಸಮಾಹೆ ದಿಸೇ ಪಿನ್ನೈ ಕೋಠಾವು ಗುರುಪ್ರಸಾದ ನಾನು ಸುಖ ಪಾವು ವೇದ ಪುರಾಣ ಸಿಮೃತ ಮೇ ದೇಖ ಸಸಿಯರ್ ಸೂರ ನಖತ್ರ ಮೇ ಏಕ ಬಾಣಿ